ಮಾಮಗ ಮಾಮಗ ಗ ಮಾಮಗ ಗ ಮಾಮಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ ಗ